ಪಿನ್ಮರ ವೆಸಕ್ ಸಂದರೆಸಿನ್ ಮುಳುಳುವ ಆಲೋಕ ಮತ್ತು ಈ ರಾತ್ರಿ ಪಲಮು ಯಾಮೇತಿ ಅಪ ಮಹಾ ಬೋಸತಾನನ್ ವಾನ್ಸಿ ಪಿರ ಕತಕಲ ಜೀವಿತ ತಕಿನ ನೋಣ ಉಪದವಾಗತ್ತ ರಾತ್ರಿ ಮಧ್ಯಮ ಯಾಮೇತಿ ಲೋಕಸತ್ವಯನ್ ಉಪದಿನ ಚುತವನ ಆಯುರುದಗ್ನ ನೋಣ ಉಪದವಾಗತ್ತ ಅಲುಯಮ ಯಾಮೇತಿ ಸಿಯಲು ಕೆಲಸುನ್ ದುರುಕಿರಿ ಮತ್ ಸಮಗಮ ಉನ್ವಾನ್ಸಿ ತುನ್ ಲೋವದಿನ ಸಮ್ಮ ಸಂಬುದ್ಧತ್ವೇಟ ಪತ್ತುನ ಆಸೆ ಪೊಲವೇ ಜಲೇ ಸೇಮತನಕ್ಮ ಪುದುಮಾಕಾರ ಲಸ್ಸನಗಿನ್ ಪಿರೇಗಿಯ ಅತುವಗ ಮಲ್ಪಿಪಿ ಸೊಂದರು ರೋರಟಾ ಮೆವೇಗಿಯ ಪಿನ್ನತಿ ದೆವಿವರು ಆಸ್ಕಬೇಸಿಟ ದಿವಮಲ್ಲಿಸಿಮಿನ್ ಪ್ರೀತಿಯನ್ ವಂದನಾ ಕಲಾ